ಇಲ್ಲ ನಾಡು ಚಾಮ ಇಷ್ಟು ನಾವಿದ್ದು ಚಾಮ ನಾಬು ಆರೇ ಉನ್ನಿ ಒವ್ವನ್ ಹಿಮ್ಮೇ.